ಪನಿ ಸೇಯಮನ ಸೇಯಗಲಡೆ ನರುಡು ಧರ್ಮ ಸಮಸ್ತ ಅಪಕುಲೇ ಇಟ್ಲು ಪ್ರಭು ಧರ್ಮ ಸಮಸ್ತ ಅಪಕುಲೇ ಇಟ್ಲು ಅಧರ್ಮ ಮುಲು ಸೇಯಮನ್ನ ಧರ್ಮ